ಯಕ್ಷ್ಮಗುಂ ಸುಮನ ಅಸತ ಅಧ್ಯವೋಚ ಧರಿ ವಕ್ತ ಪ್ರಥಮೋ ದೈವ್ಯೋಭಿಷಕ್ ಅಹೀಗುಶ್ಚ ಸರ್ವಾ ಆಂಜಂಭಯನ್ ಸರ್ವಾ ಆಶ್ಚ ಯಾತು ಧಾನ್ಯಃ ಅಸವ್ಯಸ್ತಾಮ್ರೋ ಅರುಣ ಉತ ಬಭ್ರುಸ್ಸು ಮಂಗಲಃ ಯೇ ಚೇಮಾಗುಂ ರುದ್ರ ಅಭಿತೋ ದಿಕ್ಷು ಶ್ರಿತಾ ಸಹಸ್ರಶೋ.

ಸಜ್ಜನ ಬಾಲ ತನಕೇತನ ಕನಕಾಂಬರ ತರಳದ ಮಕುಟ ಕುಂಡಲ ರಾಜಿದ ಹಳೆ ಎಲುಜುಳೆ ಹೊಗಡಗ ಸಾಧನ.

ಜಗದ ಯಕ್ಷ್ಮಗುಂ ಸುಮನ ಅಸತ ಅಧ್ಯವೋಚ ಧರಿ ವಕ್ತ ಪ್ರಥಮೋ ದೈವ್ಯೋಭಿಷಕ ಅಹೀಗುಶ್ಚ ಸರ್ವಾ ಆಂಜಂಭಯನ್ ಸರ್ವಾ ಆಶ್ಚ ಯಾತು ಧಾನ್ಯ ಅಸವ್ಯಸ್ತಾಮ್ರೋ ಅರುಣ ಉತ ಬಭ್ರ.